0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನಿ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.
1: So, have you ever noticed how friendship has changed over years? Right, like pehle how it was, now how it is. Earlier, friends waited after school under a tree, met at playgrounds, or spoke over landline phones. Today, we send memes, reels, voice notes, and emojis. Technology has changed how we communicate, but one thing that remains the same. A true friend, someone who makes time for you, whether through a phone call, a message, or simply by just being there when you need them. The medium changes, the bond doesn't.

0: ಇರಾನಿ ಚಾಯ್,
1: ಬನ್ ಮಸ್ಕಾ,
0: ಹೈದರಾಬಾದಿ ಬಿರಿಯಾನಿ,
1: ಟಂಗ್ದಿ ಕಬಾಬ್,
0: ಕುರ್ಬಾನಿ ಕಾ ಮೀಠಾ,
1: ಶಹದೂದ್ ಮಲಾಯ್.
0: ಹೈದರಾಬಾದ್ ಇಸ್ ಅ ಗ್ರ್ಯಾಂಡ್ ಬಫೆ
1: ಅಂಡ್ ಎವ್ರಿ ಡಿಶ್ ಹ್ಯಾಸ್ ಅ ಸ್ಟೋರಿ ವೇಟಿಂಗ್ ಟು ಬಿ ಟೋಲ್ಡ್.
0: ಎಕ್ಸಾಕ್ಟ್ಲಿ, ದಟ್ಸ್ ವೈ ಜಶ್ನೆ ಹೈದರಾಬಾದ್ ಇಸ್ ಯೋರ್ ಆಫ್ಟರ್ನೂನ್ ಟ್ರೀಟ್
1: ಫ್ರಮ್ 2 to 3 PM ಎವ್ರಿ ಡೇ ಆನ್ FM ರೇನ್ಬೋ 101.9.
0: ಇಟ್ಸ್ ನಾಟ್ ಜಸ್ಟ್ ಫುಡ್,
1: ಇಟ್ಸ್ ಕಲ್ಚರ್, ಹಿಸ್ಟ್ರಿ ಅಂಡ್ ಫ್ಲೇವರ್ ರೋಲ್ಡ್ ಇನ್ ಟು ಒನ್.
0: ಜಶ್ನೆ ಹೈದರಾಬಾದ್.

ಸೊ ವೆಲ್ಕಮ್ ಬ್ಯಾಕ್. ಯು ಆರ್ ಲಿಸನಿಂಗ್ ಟು ನಮಸ್ತೆ ಹೆಲೋ ಆದಾಬ್ ಆನ್ ರೈನ್ಬೋ FM 101.9. ಇಟ್ಸ್ 12:57 ಇನ್ ಸ್ಟುಡಿಯೋ ಕ್ಲಾಕ್ ಆ್ಯಂಡ್ ಐ ಆಮ್ ಯೋರ್ ಆರ್ ಜೆ ಶ್ರಿಯಾ. ಸೊ ವಿ ವರ್ ಸ್ಪೀಕಿಂಗ್ ಆಫ್ ಅಬೌಟ್ ಲರ್ನಿಂಗ್ ಆ್ಯಂಡ್ ಸೊ ವೆನ್ ವಿ ಹಿಯರ್ ದ ವರ್ಡ್ ಲರ್ನಿಂಗ್ ಮೆನಿ ಆಫ್ ಅಸ್ ಇಮಿಡಿಯೇಟ್ಲಿ ಥಿಂಕ್ ಆಫ್ ಸ್ಕೂಲ್ಸ್, ಕಾಲೇಜಸ್, ಎಕ್ಸಾಮ್ಸ್ ಆ್ಯಂಡ್ ಸರ್ಟಿಫಿಕೇಟ್ಸ್. ಬಟ್ ಹ್ಯಾವ್ ಯು ಎವರ್ ಥಾಟ್ ಆಫ್ ಹೌ ಮಚ್ ವಿ ಕಂಟಿನ್ಯೂ ಟು ಲರ್ನ್ ಆಫ್ಟರ್ ವಿ ಲೀವ್ ದ ಕ್ಲಾಸ್ ರೂಮ್? ಲೈಫ್ ಇಟ್ ಸೆಲ್ಫ್ ಬಿಕಮ್ಸ್ ಅವರ್ ಗ್ರೇಟೆಸ್ಟ್ ಟೀಚರ್ ವೆನ್ ವಿ ಲರ್ನ್ ವಿತ್ ಪೇಷನ್ಸ್ ವೈಲ್ ವೇಟಿಂಗ್. ವಿ ಆಲ್ಸೋ ಲರ್ನ್ ರೆಸ್ಪಾನ್ಸಿಬಿಲಿಟಿ ವೆನ್ ಬೀಯಿಂಗ್ ಎಟ್ ವರ್ಕ್. ವಿ ಲರ್ನ್ ಕಂಪ್ಯಾಷನ್ ಬೈ ಹೆಲ್ಪಿಂಗ್ ಅದರ್ಸ್ ಆ್ಯಂಡ್ ಸಮ್ಟೈಮ್ಸ್ ವಿ ಲರ್ನ್ ಅವರ್ ಬಿಗ್ಗೆಸ್ಟ್ ಲೆಸನ್ಸ್ ಥ್ರೂ ಅವರ್ ಓನ್ ಮಿಸ್ಟೇಕ್ಸ್. ಸೊ ಎಜುಕೇಷನ್ ಮೇ ಎಂಡ್ ಒನ್ ಡೇ, the formal education I see, but learning never does. So today ask yourself, what has life taught me that no textbook ever could? So with that, we'll end Namaste Hello Adab and we'll meet at 1 o'clock with our Hello Rainbow program, when you can contact us.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಕಿಂದ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಸಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ ಈ ರೋಜೆ ಆಯುಷ್ಮಾನ್ ಕಾರ್ಡ್ ನು ಪೊಂದಂಡಿ. ಮರಿನ್ನ ವಿವರಾಲ ಕೋಸಂ 1455555 ಕು ಕಾಲ್ ಚೇಯಂಡಿ.

0: ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರಕು ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರಕು 12 ಕೋಟ್ಲಕು ಪೈಗಾ ಉಚಿತ ಚಿಕಿತ್ಸಲು ಅಂದಿಂಚಡಂ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ అయ్యాయి. ఆయుష్మాన్ యాప్ను డౌన్లోడ్ చేసుకుని ఈ రోజే ఆయుష్మాన్ కార్డును పొందండి. మరిన్ని వివరాల కోసం 1455555కు కాల్ చేయండి.
1: FM Rainbow 101.9.

ಆಯುಷ್ಮಾನ್ ಭಾರತ್ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆಕಿಂತ ಸುಮಾರು 60 ಕೋಟ್ಲ ಮಂದಿ ಪ್ರಜಲು 5 ಲಕ್ಷಲ ವರೆಗೂ ಉಚಿತ ಚಿಕಿತ್ಸಕು ಅರ್ಹುಲಯ್ಯಾರು. ಇಪ್ಪಟಿ ವರೆಗೆ 12 ಕೋಟ್ಲಕ್ಕೂ ಪೈಗಾ ಉಚಿತ ಚಿಕಿತ್ಸಲು ಅಂದಿಸಿದ ದ್ವಾರಾ ಪೇದ ಕುಟುಂಬಾಲಕು ವೈದ್ಯ ಖರ್ಚುಲಲೋ ಸುಮಾರು 2 ಲಕ್ಷಲ ಕೋಟ್ಲು ಆದಾ ಅಯ್ಯಾಯಿ. ಆಯುಷ್ಮಾನ್ ಆಪ್ ನು ಡೌನ್ಲೋಡ್ ಚೇಸ್ಕೊನಿ.

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೆ
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಪೇರಿನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗು
0: ಪ್ರತಿ ಕದನು
1: ಪ್ರತಿ ಗಾದನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది
1: తెలంగాణం
0: ప్రతిరోజు రాత్రి 8 గంటలకు ఎఫ్ఎం రెయిన్బోలో

0: ಬತುಕಮ್ಮ ಪೂಲ ಸೋಯಗಮ್
1: ಬೋನಾಲ ಜಾತರ ಉತ್ಸಾಹ
0: ಒಗ್ಗು ಕದಲ ಮೇಳವಿಂಪು
1: ಬೇರೆನಿ ನಿತ್ಯ ವೀರತ್ವ
0: ಪೋಚಂಪಲ್ಲಿ ಚೇನೇತ ನೈಪುಣ್ಯಂ
1: ನಿರ್ಮಲ್ ಕಲ್ಲ ಅಂದಂ
0: ಸಕಿನಾಲ ರುಚುಲು
1: ಸರ್ವಪಿಂಡಿ ಸಂಪ್ರದಾಯ
0: ಪಲ್ಲೆ ಜಾನಪದ ಸಂಸ್ಕೃತಿ ನುಂಚಿ
1: ಹೈದರಾಬಾದ್ ಅರ್ಬನ್ ಕಲ್ಚರ್ ವರೆಗೂ
0: ಪ್ರತಿ ಕದನು
1: ಪ್ರತಿ ಗಾಥನು
0: ಒಡಿಸಿಪಟ್ಟಿ
1: ಅಚ್ಚಮೈನ ತೆಲಂಗಾಣ ಭಾಷಾ ಪರಿಮಳಾಲತೋ
0: మీకు అందిస్తుంది తెలంగాణం ప్రతిరోజు రాత్రి 8 గంటలకు ఎఫ్ఎం రెయిన్బోలో

ರೇನ್ಬೋ 101.9. ವೆಲ್ಕಮ್ ಬ್ಯಾಕ್. ಮೇರು ಇಂಟರ್ನಾರು ಸ್ಟೇಷನ್ ಆಫ್ ದ ನೇಷನ್ ಆಕಾಶವಾಣಿ 101.9 FM ರೇನ್ಬೋ ರೇನ್ಬೋ ದ ಜೀವಿತ ರಂಗುಲಮ್ ಐ ಆಮ್ ಸೋ ಫ್ರೆಂಡ್ಸ್.

0: ರೈನ್ಬೋ 101.9.
1: ಬ್ರೋ, ಡಿಡ್ ಯು ನೋ ದೇರ್ ಇಸ್ ಎ ಥಿಯೇಟರ್ ಫೆಸ್ಟ್ ಅಟ್ ರಾಕೇಂದ್ರ ಭಾರತಿ ಟು ನೈಟ್?
2: ವಾಟ್? ಐ ಹ್ಯಾಡ್ ನೋ ಕ್ಲೂ.
1: ದಟ್ಸ್ ವೈ ಯು ನೀಡ್ ವೈಬ್ರೆಂಟ್ ಹೈದರಾಬಾದ್.
2: ವೈಬ್ರೆಂಟ್ ಹೈದರಾಬಾದ್? ವಾಟ್ಸ್ ದಟ್?
1: ಇಟ್ಸ್ ದ ಶೋ ದಟ್ ಟೆಲ್ಸ್ ಯು ವಾಟ್ಸ್ ಹ್ಯಾಪನಿಂಗ್, ವೇರ್ ಇಟ್ಸ್ ಹ್ಯಾಪನಿಂಗ್ ಅಂಡ್ ವೈ ಯು ಶುಡ್ ಬಿ ದೇರ್.
2: Sounds like the ultimate city guide on radio.
1: Exactly. Hyderabad and Secunderabad come alive every day. And Vibrant Hyderabad, make sure you don't miss a beat.
2: Catch the vibe.
1: Catch the city. Every day at 8 a.m. only on FM Rainbow 101.9.

ಜಲೋಗೆ ಆತ್ಮಲೋಗೆ ರೂಪಕ್ಕೆ ಹಂಸೆ ದೇಖು ಕಸಂಸೆ ಕಹತೆ ತುಂಬಸೆ ಹಾ ತುಂಬಿ ಜಲೋಗೆ ಆತ್ಮಲೋಗೆ ರೂಪಕ್ಕೆ ಹಂಸೆ.

ಕಪೀಂದರ್ ಸಿಂಗ್ ಅವರ ಅನುರಾಧ ಪಾಟವಾಲ್ ಕಿ ಆವಾಜೋ ಸೆ ಸಜಾ ಯೇ ಗೀತ ಭೀ ಆಪನೆ ಸುನಾ ಫಿಲ್ಮ ಕಾ ನಾಮ ಏಕ ಬಾರ್ ಫಿರ್ ಜೋ ರಿಲೀಸ್ ಹುಯಿ ಥಿ ವರ್ಷ 1980 ಮೇ ರಘುನಾಥ್ ಸೇಠ್ ಕಾ ಸಂಗೀತ ಥಾ ಔರ್ ವಿನೋದ್ ಪಾಂಡೆ ಕಿ ಲಿಖಿ ರಚನಾ ಥಿ ಔರ್ ಅಬ್ ದಿಲ್ ಮೇ ಸಜಿ ಆಸ್ ಕಾ ಏಕ ರೂಪ ಯೇ ಭೀ